E nin o adida ne adet tuona tumifiritib embalib dianiyat. Amsi hinin tuhalaga tutamnaguratib yaturun Musab resamiawa orba sinai kiwa hadidaniyat. Ufasilu tamna asuma yaturun midiani fagiri Musa iham ikati. Ukwasana Musa uwa udhayo Israele uwa dhai idie tona kasto imasiw. Masi are wa unkwana Israele masre kak isfare tona baru imasiw. Musa safura tutakato gigisiait hari wamu yaturun bato yashish. Bato mhalla yara gebifin. Orgal jershom idna. Musa are ani girba hashib girba tak ake. Diya buit jershom girba tak miyade. Or orav are al asar idna. Masi baru anib ubabay ukwasana eştime baru faroni baddi eşidane diya buit al asar ukwasana eştime miyade. Yeturun Musa yuham ikate Musa yarwa tutakatiyo gebua ben umingai baru kokab ikitye omin. Ukwasanay orbay darak baryo dhai eya. Yeturun Musa idhai kalmat digwatiya. Ani wamuk yeturun yarek mhallewa tutakatokwa hai yaabe edi. Aflay Musa gigiyayt wamo yashish. Nati kuramiyayt baro shobiya. Bara taktak salamiyanit maliya. Tukhema shumiyan. Musa ankwana Israeeli ishidhani jillay faroonwa imasriyebwa idiye tena kaste uhamo soya. Israeeli isalalayeb imirineb igurha kaste ankwana kakhoy ishidhaneb baro soya. Yaturun ankwana Israeeli imasri aye Ishidhani jillay idiye tena tidayit kaste imasiwo afriya. Baru uhamad onkwanayu baru imasriwa fironiwa wai ishidhanokna. Baru odhay are imasri aye ishidhan. Onta onkwana kaste onkwanayeka winkab ikatye tona akan. Baru bet tona are Israeeli amak iwer odhai ki idi idi. Maliya yaturun Musay uham atolwa karama hai eayt ukwasana idhai karramamiya. Harun are Musay uhami geb ukwasana suri marit tamini jillay kasse Israeeli surkina hai eya. Ombi orav Musa udhayi thalagaya itkuku jillay isa bara han fajri thimni oki bariyo kwayay ingadna. Wamu bet Musa udhayo dhai idiyet tona riyanho udhayi idhai nanshagamtiniya baruk nanhoy odok ugadi tisa. Un udhayi are kassu fajri himni dokik nan hoy udaragok ingadin idi. Musa bariyo dhai udhai ukwasana yharriwe tona kanan yharivunait yeneb. Bara halagait ibarin hob ane beti hai en. Anehan bare eptik dayani ukwasanay wagwa iganunwa bare soyani idi. Musa yuham igubi baruk saktiniye tuna daid kitti. Barukwa udhay bariyok dhay yenwa iknayakna tigoyna un ushaga winnet dhokna guidabu odokna kafa istana
Onta aneb sinakira mikir iahok andi. Ukwasana aregebok ba ikti. Baruk ibaki ukwasanay suri udhay wakil tikatya are bareto talagay baro hay kitim. Bare wagwa iganunwa allama kak ikwerneb risa tuwajib tushagamenet sokin. Lakin kasso udhayi are taat ibarinda wasa an anda ukwasana ireb ikatin. Sitkida igusiri miray erib ikatin. Bare are alfabwa shebwa ay tamunawa tamunwa ikatin udhayi ki daptab kwasa. Bare kassoho udhayi ki Gadiyab kwasa. Lakin thalagay takratka barok beti hai enet tonati. Bara lamat halagay tikatyek akna hoy imakirna. Bet tona bara barok imadidnait irabi hok inshofi. Barok ton saktiniyek ukwasana are soyayok ikatyek. Baruk tankuikwet tona adgirtinia. Udayan kassa rayhama igawayihna ebin idi. Musa wamo isnakirayt baru soyanet tona kasto idi. Baru kasto israile taad ibarin da wasiayt udhay surkina ikwas. Baru are Alfabwa, shebwa, ay tamunawa, tamunwa, iktin odhay ki bare daptab ikwas. Bara kassohob odhay gadiya ikin. Akrat halagay iktineb odor musab hay ibina. Lakin lamat halagay iktinek akna itkukuna. Malia Musa wamo Isi sara yaturun washo okna beti agar. Ufasilu tamna shadga. Israeli masir ishinekka otirik umhaya ben ombi okna bara sinayib umingay beti eyan. Bara rafidime beryani hari sinayib umingay beti eyan. Israeli bentoy. Orbay fireb umingayib kokyan. Malia Musa ukwasana idhay lawi jillay orba rewya. Wankwana orbay baro walikyayt en ibhali yagubi diwa soya. Israeli soya. Imasri kak awereb iknayakna rhitana. Ikwikwai ambireb afya kokna. Malia Aneb oknayu beti hai yanokna. Onta anib ibhali tisnakirnek anib ugalat abiknek kasse tubutib efen idhayayeka barakna aliya mirai anib iktitiyadna. Kastu tubut han anitu. Barakna Anit fagiriyet hadayewa mugaddas dhaywa tikatina diya. Tenti kalma ibaki israeli hay bhalisama idi. Aflay Musa orbay agarayt udhay surkina walikiyayt unkwana soyane bibhali kasse bare soya. Kassu udhay hiddab igubina unkwana soyane tona. Kasto niwari niyat idin. Aflay Musa udhay bhali unkwana idhay hai agar. Unkwana Musa idhay ani hadal alukib ani hok. Aflay udhay ani barok bhali same imsaw iyadna. Bara are dimab barok amani iyadna idi. Malia Musa. Udhay idine tona unkwana soya. Unkwana Musa idhay odhay bayat amsewa leitua bare athara.
ಹೆಲಕಾಯಹನ ಶೀಶಗುಡ ಓಂಬಿ ಉಮಯ ಅರೆ ಸೋಮಿರ ಬೇನೋಂಬಿ ಕಸ್ಸು ಊದೈ ಶಿಬ್ಬೆ ಒಂಕ್ವನ ಓರ್ವ ಸೀನಾಯಿ ಖಿ ಗಧಮಿ ಇಂದಿ ಓರ್ವಾಯ್ ಕ್ವಯಾಯ್ ಸಿಲ್ ತಿಯಾತ್ ಬರೆ ಸೋಯ ದಿಗ್ವಗುಣ ಓರ್ವ ಬಾರೇವಾನ ತರಿ ಓರ್ವಾಯ್ ಗಧಂ ಬಾಥಾನ ಓರ್ವ ಥೀನೀಪ್ಕ ಇಬಕಿ ಇತೂದಿರಿಂದಿ ಬರು ಇಬಕಿ ರಜಮೋಮಿ ಇಂದಿ ತರಿ ನಶಾಪ್ತಿ ಇತೋಗೀತ್ ಅಯೇ ಭನ್ ಅರೆ ಖಿ ಇತ್ಫಿಡಿಟ್ ಕೀದಿ ಆದಮಿ ಇಕತ್ಯೇಕ್ ತರಿ ರೇವ್ ಗಾಲ್ಹನ್ ಈಢನ್ ಕೀದಿ ದಿಯ ವರ್ಗಿನಿ ದಾಯ್ ಟ್ಯೂತಿ ಕುನೀನಿಯೋ ಓಭಾತ್ ಬರ ಓರ್ಬ ರೇವೇನ್ ಇದಿ ಮೂಸ ಓರ್ವಾಯ್ ಓಧೈ ಬೇತಿ ಇಗಿಧಿ ಹರಿ ಬರೆ ಅಥರಿಯ ಬರಾಹನ್ ಯಲಕಾಯಹ್ನ ಇಶಾಗುಡ್ನ ಮಲಿಯ ಬರು ಉಧೈ ಇಧಾಯ್ ಓಂಬಿ ಉಮಯಾಯ್ ಧಾಯ್ ಮರ್ನ ತೇಮ ಬಾಜಾಮೋ ಸಮಾನ ಇದಿ ಓಂಬಿ ಉಮಯಾಯ್ ಮೀತೆ ಬಿರಿಹೂದಿಯ ತಲವು ತಲವುಯ ಹದಲ್ ಬಲೂಕ್ ಓರ್ವಾಯ್ ಖೀದಾಯ ಉನ್ನೇತ್ ಅಕ್ರದ ಟ್ಯೂಯ ಊಧೈ ಅರೆ ಕಸ್ಸಾ ಕತತಿಯಾನ್ ಮಲಿಯ ಮೂಸ ಓಧೈ ಒಂಕ್ವನ ಇಮೀರ್ನಿ ಜಿಲ್ಲಾಯ್ ಉಮಸ್ಕರಿ ಹಾಯ್ ಗೀಗಿಯ ಬರ ಓರ್ವಾಯ್ ಗದಂ ಇಂಗದ್ನ ಒಂಕ್ವನ ನೇತಿ ಹಯಾತಿ ಖಿ ಗಧಮ ಈಫಿ ಅಕೈ ಸೀನಾಯ್ ಊರ್ಬ ಕ್ವರಾರಿ ಅಸ್ಸಮಿಯ ಉಕ್ವರಾರ್ ತಿಬಿರೇತೆ ತಕ್ ತಕ್ ರರೇವ್ಯ ಫಿರ್ಮಿ ಇತ್ಫಿರಿ ಉಕ್ವರಾರ್ ಇತ್ತೆ ಊರ್ಬ ಕಸ್ಸು ಅರೆ ಉನ್ನೇತ್ ಅಮಾಕ್ ಇಡಿಯ ಊದಾಯ್ ಟ್ಯೂತಿ ಮಸಿ ತಗೇಗ ಕಾಪ್ಕ ಇಕ್ ಮಲಿಯ ಮೂಸ ಹದೀದಿಯ ಅರೆ ಉಕ್ವಾಸನ ಬರಿಯೋಧಾಯ್ ಟ್ಯೂತಿ ಇಗುಬಿ ಅಂಕ್ವನ ಓರ್ಬ ಸೀನಾಯ್ ಖಿ ಗದಮಿಯಾಯ್ ಮೂಸ ಓರ್ಬಾಯ್ ಮೋಯ್ ಬೇತಿ ವಲೀಕಿಯ ಅಫ್ಲಾಯ್ ಮೂಸ ಓರ್ಬ ರೇವ್ಯ ಒಂಕ್ವನ ಬರಿಯೋಧಾಯ್ ಗಿಧಾತ್ ಓಧೈ ಸೋಯ ಅಫ್ಲಾಯ್ ಒಂಕ್ವನಾಯ್ ಇರಿತಿ ಜಿಲ್ಲಾಯ್ ತೋಸಿಲ್ ಬೆಹಸಮೈನ ತೋನಿ ದಿನೇಕ್ ಬರೆ ಗುಧಹೋಯ್ ಇಯಾಯಿನ್ ಇಫಗಿರಿಯ ಒಂಕ್ವನ ಇದವಿಲ್ ಹನ್ ಇಬಕಿ ಇಗರೋಯುಹ್ನ ಅಥರೇನ ಬಕ್ ಬಿವೇರಿನೇಕ್ ಒಂಕ್ವನ ಬರೆ ಜಜಾಯಿಂದಿದಿ ಮೂಸ ಒಂಕ್ವನಾಯ್ ಧಾಯ್ ಬರೂಕ್ ಉಕ್ನಾಯೂಕ್ ಸೋತಾಹೂನ್ ಅಕೈ ಊದೈ ಓರ್ಬ ಸೀನಾಯ್ ಇರೇವ್ತಿ ಕಾದ್ಗಿರಿಯಾನ್ ಬರೂಕ್ ಓರ್ಬಾಯ್ ಗದಂ ಸಿಲ್ ಇಯತ್ ಮುಗದ್ದಸ್ ಕ್ವಾಸ ತಿದಿಯ ಹೂನ್ ಇದಿ ಒಂಕ್ವನ ಇಗುಬಿ ಗಿಧಾತ್ ಹಾರೂನ್ ಗೇಬೋ ಖಾಯ್ ಮಾ ಲಾಕಿನ್ ಫಗಿರಿಯವ್ವ ಊದೈವ ಒಂಕ್ವನ ಬೇತಿ ಏನಿ ಜಿಲ್ಲಾಯ್ ಇವಕಿ ತೋಸಿಲ್ ಬೀಕಿತನ ತರಿ ಬರು ಬರೆ ಜಜಾಯಿಂದಿ ಇದಿ ಅಫ್ಲಾಯ್ ಮೂಸ ಓಧೈ ಬೇತಿ ತಿಕುಯಾಯ್ ಬರೆ ಸೋಯ ಎನಿನು ದಯೂನೈ ದಾಯಿನ ನಿಸರಿ ಓಕ್ ನಾಕೋ ಬೇತ್ತು ನಾತೀಪ್ ಏಂ ಬಲೀಪ್ ತುಮಿ ಫಿರಿತೀಪ್ ನಿಧಿ ತೂನ ತುನಿ ಸರಿವೇ ತುಕ್ನ ದಾಯಿನ ಶಾಲ ಹೊಯ್ತಿ ಮೇರ್ನ ತಿಹರುನೇನ ಕಶಾಲ ಹೊಯ್ತಿ ಮೇರ್ನ ಒತ್ತೋನ ಓಂಬತು ಎಂಬಲಿ ಭೊಯ್ನಿದಿಯೇತು ಅರೆ ಸುಆಲ್ವ ರಾತ್ತಿವ್ವ ನಾದಿ ಬರಿತಗ ಹೇಕ್ ವಾಸಾವಿ ಎದ್ನೇ ನಾಯಿ ಒಂಬರಿಯೋ ಎಂಬಲಿ ವಂಸಿಯೋದಾಯ್ನೋನ್.

ಉದಯುನ್ ತಿಸ್ನೀನೇನ ಹೆನಿನ್ ಏನೇನ ಹಲ್ಲಾಂ ಬೇದುರ್ ನೀದೆ ತುಕ್ನ ಥಯ ಆತಿ ಅಂಸೆ ಹೆನಿನ್ ತುಂದೇತಿ ಭದೀದಾನೆಯತ್ ಅರೆ ತೋಂದಿ ನೇಯದು ವಿನ್ ನನೆ ಸರಿಯು ಅಂಸೆ ದೇತ್ ಬಾಬರೆ ತಕ್ಕೆ ಹಾಯ್ ತತ್ತಾಂದೆ ಹೇನೆ ಮೀನೆ ಕ ಶಲ್ಲ ದೋನ್ ದೇಹಾ ದಿಕತೀನ್ ಶಲ್ಲ ದೋನ್ ಆಫಿಯೇತಿ ದಿಕತೀನ್ ಶಲ್ಲ ದೋನ್ ದೀಮ ದಾಯಬ್ ದಾಯೇನ್ ಅಂಸೆ ಬತೆ ಬಾಕಾಯ್ನ ಹೆನಿನ್ ಕಿಂ ಬರು ನಿಹಾಯ್ ಮೀನೆ ಕಾವ ನೇಫೆ ಮೀನೆ ಕಾವ ನೇವಿ ಮೀನೆ ಕಾವ ಬತೋ ಬಾಕಾಯ್ನ ವೇನ ಕಿಂ ಬರು ತುತ್ತೋಂದೆ ಇಕ್ನಾಯ ಅಕ್ತಿಕ್ತೆ ನ ಅಂಸೆ ಉನ್ ಹೆನಿನ್ ಇಕತೀನೆ ಬರೆ ಇಕತೀನೆ ಉತ್ತುಂದೆ ಆನ್ ಅಷ್ಟಿಕ್ ತಿರ್ಗ ಉನ್ ಕಲವಾಯೋ ಯಕ್ಸಾತೋಕ್ತು ಷಡಿಕ್ ತಿಲ್ಗ ಕಲವಾಯೋ ಯಕ್ಸೀತು ಮಲ್ಲ ತೇನ್ ತಿ ತಿಲ್ಗ ಥಮಿ ಥೋಗ್ದಂ ಸೇತಿ ಮಲ್ಲ ಫರ್ರೈ ತೋಕ್ ನಿಸಿರಿಕ್ ತಿ ಕತಿಯೋ ಬೇನ್ ಓದೋರ್ ಮಲ ಹೌಲ ವಾರಿಬ್ ದೋರ್ತೇನೆ ಹೋಗ್ ಮಲ ಹೌಲ ದೋರ್ತೇನೆ ಹೋಗ್ ದಾಯ ಬುಗ್ನೋ ಹೋಗ್ ದನ್ನಿ ಬೇತ್ ತು ನಾತಿ ದಾಯ್ ತು ತೋಂದೆ ಉನ್ ಊಧೈ ದಾಯ ಬೇದೇನೇನ ದಾಯ ದೀಮ ಭೇನೆ ತೂನ ಉಂಬ ತೂ ಅರ್ರಿವ್ ತೂಂದೆ ಅಂಸೆ ಹೆನೆನ್ ತುತ್ತೋನ ದಾಯ ಬಗ್ನೋನ್ ಹುಯ್ನೆ ದೇಖ್ ತುತ್ತೋಂದೆ ವಾಕಾಯ್ನ ಕಿಂ ಬರು ಅಂಸೆ ಬರು ಲಾಭ್ ತೀಕ್ ತಿಯಕ್ ಶರಿಕ್ ಲಹನೈ ಊ ಹವಾತ್ ಕಸ್ಸು ಸರೆ ಗದೋಕ್ ಮತ್ನಿ ಭವಾತ್ ಕಸ್ಸು ಬರೋಕ್ ಶಂಬೀಬೋಕ್ ತುನಾರೆ ದೊಯ್ ಡಾಬೆ ತೆನೀನ್ ಉಂ ಬರುಕ್ ದಾಯ ಬಿದ್ದಾಯಕ್ ಬತು ದೋ ರಂಗ್ ಕರೈ ಹಂತ ತಿಂದೀಸೋವ ತುವೀನೋವ ಕಸ್ಸೋ ಹೋಬ್ ಬರುಕ್ ಬತಿಯೋ ಗದ್ ದಿವ್ನೂವ ಆಕೋ ದೀಮ ದಾಯ ಭೃತಿಯೇತೋ ಕರೇತ್ ಉತ್ತು ನಾ ತೀದಾಯ್ ಇನ್ ಹೆನಿನ್ ತಿತ್ತೋಂದೆ ಉನ್ ಊಧೈ ದಾಯಬ್ ವರೀನೆಕ್ ಹುಮಲ್ಗ್ಯಾಮ ಅಬ್ ದಾಯಬ್ ದಾತ್ನಿ ಆಯ ಅರೆ ದಾಯ್ ಥ ಆತಿಬ್ ದಾತ್ನಿ ಆಯ ಔರೇನೆ ತಿವ್ವ ಲಾವ್ವ ಮಲ್ಲೋಹೋ ದಾಯಬ್ ದಾತ್ನಿ ಆಯ ಮಲ್ಲೋಹೋ ದಾಯಬ್ ದಾಮ್ತಿನಿ ಅಬಿತ್ತು ನಾತಿ ದಾಯ್ ತುತ್ತುಂದೆ ದಾಯಬ್ ತಿವರಿಯತ್ತೋ ನಾತ್ ಅರೆ ತೋಂದೆ ದಾಯಬ್ ವರ ನಾ ಗ್ವದೀವು ತಿಂದಿಯಕ್ ಉಂಬತೋ ಹಮೋಯ್ಸ್ತಿಯತ್ತೋ ನಾವ್ವ ಅಸಿ ಕಿಶಿವೆ ಬತೋಕನ ಹಮೋಯ್ಸ ಎದ್ನೆ ತೂನ ಹಮೋಯ್ಸ್ತಿನಿ ಆಯ ಬತು ಹರಿವತ್ತೋನ ತಿ ಕತಿತ್ ಕಸಕ್ತಿನಿ ಆಯ ಆನ್ ಬತು ತಿಂದಿಯೇ ತೋಕ್ನ ಕಸಕ್ತಿನಿ ಆಯ ದೀಮ ಉಂಬತು ದಾಯ ಬದಾತೆ ತಿಂದಿ ಆಯ ಲತ್ನಿಯೇ ಖೀ ಮಿಂಗಿತ್ ಇಶಬಿಬ್ ನಹು ಲತ್ನಿಯ ಖೀ ಗದಿತ್ ಉಂಬತು ತಿನ್ನೀರೆ ಹದಿತ್ ಉನು ಗುರುಮ ಖೀ ದಾತ್ನಿ ಆಯ ಅರೆ ಬತು ಹಲ್ಲಾನ್ ಹರಿವೇನ ತಿಹಯೇಕ್ ದಾಯಬ್ ತಿವರಿ ಆಯ ಹಮೋಯ್ಸೇ ತಿತ್ ಉಂಬತು ಹರಿವೇನ ಕಸಕ್ತಿಯ ತೂನ ಅರ್ವಾತ್ ಅರೆ ಗಾಲ್ ದಿಯಾಬ ಅಕು ದೇತು ಬಾಕಾಯ್ ತಯೈ ತೇರೌ ತೋರ ನಿಮಿ ಮಶಾಯ್ ದಿಯಾವೇನ್ ಓನ್ ತೋಂದೆ ಬತೋ ಬಾಕಾಯ್ ಬತೀಸುಕ ಅಲಿಯ ಕಾಣ ಕಿಥಾಯ್ ಬತೀಸುಕ ದಾಯ್ ಕಾಣ ಕಿಥಾಯ್ ನಾನಾತು ತಿಂದಿಯಕ್ ಉಂಬತು ಬರಿಯೋಗ ದಹಸೀತ್ನಿಯ ತೋನ ತಗ್ ದುಕ್ಕ ಹಸಿಯ ಹದು ಉಬ್ದಾತ್ನಿಯಕ್ ಬತು ತುಂಗ್ವರ್ರೆ ಆನ್ ದಾಯ್ ಉಬ್ದಾತ್ನಿಯಕ್ ಬತು ಅಫ್ರ ಕಾತ್ತೆ ಕಾತಿ ಉಂಬರುಕ್ ಬಾಕಾಯ್ ವೇನ ಕಿಶಿ ದೀಮ ಬರುಕ್ ದಾಯ್ ಉಬ್ದಾತಿಯದ್ ಅರೇತ್ನಿ ಬೆತ್ತು ನಾತಿ ದಾಯ್ ಬರುಕನ್ ದಾಯ್ ದನ್ಯ ತೋನಾತು ಹೆನಿನ್ ಉದಯೂನೈ ತೂನ ತು ನೆಹರುವೇತ್ ಕಸ್ತು ಬರೆಯೋಕ್ ನ ದಾಯ್ ದಾಯಿ ನ ನೆಹರು ದಾಯ್ ದಾತೀನೆ ದರೇನಿ ತೋನ ತು ದಂಬಿರ್ ತೋಕ್ ನ ಕಂತಿತ್ ತೀತ್ತರ್ನೆ ದರೇನಿ ತೋನ ತು ರಂಶಿ ತೋಕ್ ನ ಕಂತಿತ್ ಗ್ವದ್ದಾಮ್ ತೀನೆ ದರೇನಿ ಕಸ್ತು ತೂನ ತು ನಿಸರಿವೇ ತುಕ್ ನ ಉದಯಿ ದಾಯ್ ದಾಯಿ ಥ ಆತಿ ದಾಯ್ ಥ ಆತಿ ಬದಾಮಿನ್ ನೇಯದೋಕ್ ನ ದೀಮ ಬರಗ್ ದಾಯ್ ದಾತೀನೆ ದರೇನಿ ಲಾವ ಔರೆ ಉವ ಉತ್ತು ಬೆಡಾವಿ ಉದಯೋನ್ ಹೆನಿನ್ ದಾಯ್ ದಾಯಿನೇ ತರೇನಿ ತೂನ ತುನಿ ಸರಿವೇತ್ ಭಮು ಶಾಲ ಹೊಕ್ನ ಸಂಗಿ ತುಮಾಗ್ನ ಶಾಲ ಹೊಕ್ನ ಸಂಗಿ ಅರೆ ತುತ್ತೋನ ತೋನೆ ಉವ ಭಮುರುವ ಶಾಲ ಹಮೋಯ್ಸೇ ನೋಕ್ನ ಹೆನಿನ್ ಬೆತ್ತು ನಾತಿ ದಾಯ್ ತೋನ್ ಸಕಾನ ತೋನಾತಿ ಸಿಗಿ ನ ತುದೈನ ದೇ ತುಕ್ನ ಬಿಂಬಾತ್ ಅಂಸೆ ಹೆನಿನ್ ತೂನ ಥೋ ಹದಿದ್ನೇ ತುತ್ತುಂದೇ ಉವ ಕಕ್ ಅಲ್ವಾ ತುತ್ತೋಂದಿ ದಾಯ್ ಉವರೆ ನಿಯಾದಿ ಹದಿದ್ನೈ ತೂನ ಹಂತುನಿ ಸರಿವೆ ತುಕ್ನ ದೇತೋಕ್ ದಾಯಬ್ ನೇಕ ದಾಯಬ್ ತಿವರಿಯ ಕೊಲಾವ ಔರೆ ಉವ ಬರುಕ್ ದಾಯಬ್ ದಾತ್ನಿಯ ಅರೆ ಬತೆ ಹಂ ಬಾಕಾಯ್ನ ಕಿಂ ಬರು ಕಸ್ಸಾನ್ ಅಂಸೆ ಗುರಾ ಭೋ ನದ್ರ ಆತ ಮಲ್ಲ ಯಾನೆ ತುನ ಬತುವ ತೋಲ್ ಅವ ಹೋನ್ ದಂಸ ಆತೈ ಬೇತ್ ತುನಾತಿ ದಾಯ್ ಹೆನಿನ್ ದೇತೆನ್ ದಾಯಬ್ ನಿವರಿಯ ತೂನ ಹೆನಿನ್ ಅರ್ರೀ ಓನ್ ಎರವೇ ನಂ ಕಸ್ಸೆ ಅರ್ರೀವ್ ಉತ್ತುನಾತಿ ದಾಯ್ ಏಂ ಬಲಿವ್ ನೇಯತ್ ಉತ್ತೋಂದೆ ದಾಯ್ ಉಯರ್ನ ಬತೋ ತೋಕ್ನ ಯಾನೆ ಹಮಿ ಭಲೆ ಕಾಸ್ ಕಿಸ್ಸೆ ಮಾಸಿ ಉನಾ ಬಾಸ್ ಮಾಸಿ ಉನಾ ಅರೆ ಹಮಿ ಥಯಾತಿ ಬಾದೀನ ಅರೆ ಬತ್ಯೋ ದಸಾಯ್ ತಿದೇನೆ ನವಾದ್ ಈನಾ ಬತೋ ಬಾಕಾಯ್ ನಕೆ ಥಾಯ್ ಅಂಸೆ ಲಹತೇನೆ ಅದು ದಾತೇನೆ ಘುರಾ ಭದ್ರತೇನೆ ಬತು ಉನ್ನೆ ಥೋಕ್ ನ ತಿಂಗ್ವರ್ರೆ ತುತ್ತು ನಾತಿ ದಾಯ್ ಹಮೋಯ್ಸಾ ಉವ ತೋನ ತುದಾಯಿತ್
ಉಮಿಯಾವ ಅರ್ರಿ ಓಕ್ನ ಹೆನೆನ್ ತುದೈನೆಯದೆಂಬ ತೂ ಕಸ್ತು ತುನ್ ತುಂದೆ ತು ತೇಂದೆ ದಾಯ್ ಬನ ವರರೇ ವನೆಯತ್ ಮಲ್ಲಾಪ್ ಕಸ್ಸೋಹು ಓದೋರ್ ಉನ್ನೆ ಬತೂ ದೋಕ್ಷಾನ್ ಹತ್ತೆ ಕತಿಯೆ ವದೋಕ್ ತಿಷ್ಟನ್ಹಿ ಕಸ್ಸೆಯೋ ಓದೋರ್ ಬತೂ ತಿಂವಿನೈ ಆನ್ ಏಗ್ರಿಮಂ ತಿಯೋ ಬೇನ್ ಓದೋರ್ ಏಗಿರ್ಮಾಯನ್ ತೂಕನ ವೇ ಥಾತಿ ಊಧೈ ದಾಯನ್ ಬೆ ತುನಾತಿ ದಾಯ್ ಬೇನ್ ಓದೋರ್ ತಿಮ್ ತರಿ ಮೆ ತೋನಾತು ಊಧೈ ಸೂರ್ ಉನ್ನೆ ತ್ವಗರನ್ ದ ಇಹಿ ನಕೋ ಗಾಲ್ ಅವೋ ಗಾಲು ಉಕ್ನ ಒತ್ತೋಂದೆ ಓದೋರ್ ಏಯೆ ಉಹಿ ಈಸ್ತ ಎನೆನೆ ರಗದಾಯ್ ಹುಯಿ ಅರೆ ತುಜನ್ನ ಬತಿಯೋ ರಗದಾಯ್ ಹುಯಿ ತೆಹ ಎದ್ನೆ ನಹಂತೆ ಹೇ ಅರೆ ತೂಕನ ತೂನ ಯಾನೆ ಉಕ್ನಾ ಉಕ್ಕನ ತಿಂದಿಯೇಕ ಉಂಬರುಕ್ ಗಾತಿಯಲ್ಲ ಶಿಬ್ಬಾಕ್ ತಿಕ್ತೇಕ್ ಉಂದೆ ತುಕ್ ಹಮೀನ ಹದ್ರಾ ತಿಕ್ತೇಕ್ ತೋನ ತೇಕಾನಿಯ ಅರೆ ಉಂತಿತ್ ಅರ್ವ ನಿಸ್ರೆ ಕಾವ ಮರ್ರಿ ಒಬ್ಬೇನ್ ಓದೋರ್ ತುತ್ತೋಂದೆ ವ ಉಂಬಾಬಾ ವ ಇಗುರ ಹೋ ನಂಗುರ್ರ ಇಕ್ತೀನೆ ಕಸ್ಸೆ ಬೇನ್ ಓದೋರ್ ತೇಕಾನಿ ಅದಾಯ್ ಉಂದ ಹೆನಿನ್ ತುದೈನಿಯಾದೆ ನಮೋಯ್ ಸನಾ ಗದಿ ಬುತ್ನೇಕ್ ಉಂಬರುಕ್ ಹುಸೋಕ್ ಬತಿಯೋ ಕೀ ಕಾರ್ಫ್ ಅತಾಯ ಅರ್ರಿ ಉತ್ತಿಂದಿಯ ತೋಕ್ನ ತೆಹೇಕ್ ಶಲಿಕ್ ತಿ ಕತಿಯ ಗುದಾತ್ ತಿ ಕತಿಯಕ್ ದಾಹ ಅತ್ನಿ ಆಯ ದೀಮ ಬತೋ ಮಿಡಿಟ್ ತಿ ಸೀಸೋದಿಯ ದೀಮ ಬತೋ ಅಫರಸ್ತಿನಿ ತೋನ ಸಕ್ತಿಯ ತೂನ ಬರೋಕ್ ಅರ್ರಿ ವೋ ಬತೋ ಅಫರಸ್ತಿನಿ ತೋನವ ಬತೋ ದಾಯಬ್ ದನ್ನಿ ತೋನ ವೋ ಅರೆ ಮಲ್ಲ ಲತ್ನಿಯಕ್ ಉನು ಗುರುಮಾಯ್ ಕೀ ತಿಂಗದಿಯ ತೋನ ಉ ಮುಸ್ತಶ್ವ ಕತಿಯಕ್ ತಿ ಸ್ತೋವಿ ಆಯ ದಿಕ್ತೋರ್ ಕತಿಯಕ್ ತಿ ಸ್ತೋವಿ ಆಯ ನಿಫ ಕತಿಯಕ್ ದೈ ಡಾವೆ ತಿತ್ ನಿಫ ದಾಹ ಸರ್ತಿತ್ ಬತಿಯು ದಹ ಅತ್ನಿ ಆಯ ಬತೋ ದಾಯಬ್ ದನ್ನಿಯ ದೀಮ ಬತೋ ದಾಯಬ್ ದನ್ಯಕ್ ಮಲ್ಲ ಲೈತ್ ವರುಕ್ ತಿ ಉಯಿನೈ ಆನ್ ಅರ್ ಹತ್ನಿಯೋ ಅರಕ್ ಪರೋಖನ್ ದಾಯಬ್ ವರಿನು ಉತ್ತು ನಾತಿ ದಾಯ್ ಹೆನೆನ್ ತುತ್ತೋಂದಿ ದಾಯಬ್ ವರ್ನ ತು ದೈನಿಯದೆ ಹಿಂದೇತಿ ದಾಯ್ ವರ ಉಂಬರು ಕಸೋ ಕಸೇನ್ ಅರ್ರಿವೋನ್ ಆ ಮಲ್ಲಹನ್ ಬತು ಹೋನ ಹದರತ್ ಕತಿಯೇನಾತು ಅರೆ ಬತೋ ದಾಯಬ್ ತಿವರಿಯಕ ಉಂಬರು ಕಿತ್ ಅಂಗ್ವರ್ಹಾಯ ಹದುಬ್ ಕದಾತಾಯ ಅರೆ ಎನ್ ತಿಲ್ಹನೈತ್ ಅಮಕ್ತ್ ಕ ಎ ಆಣೋಕ್ ಬತಿಯೋ ಉಧಾರ ಮಲ್ಲ ಅರೆ ಹೃತ್ನೇವ್ ಕ ಬತೋ ಅನಾದೆ ತೌನ ನಿಬ್ಧರಿ ಎಬ್ ತಿಂದೆ ಉಧಾರ ಉತ್ತುಂದೇ ತಿ ಕಂತಿಮ್ ಕಾವೋಕ್ ನಾನಾತಿ ಕಂತಿಮ್ ತಿಂದೇಕ ಉನ್ ಉಧಾರ ದೇತುಕ್ ತಿಂದಿರೋಕ್ ಉಂಬರೋ ಉಂಬರೋ ಜುವಾಸೆ ಉಗ್ನಿಸೋ ತಿಂದಿರೋಕ್ ಅಕೋ ಬೇತ್ ತುನಾತಿ ದಾಯ್ ಬರುಕ್ ಬೇನ್ ಓದೋರ್ ದಾಯಬ್ ಉಗುನ್ ಒಕ್ಕೊಯ್ದ್ ಈತಿತ್ ಯಾ ಮಾಶಾಲ್ಲಾಹ್ ಈತಿತ್ ದಾಯಬ್ ತಿಸ್ನೇ ಕಿರೆ ತೋನಾತು ದೀಮ ಬೇತಿ ಧರಿ ಎಬ್ ತಿಂದೇ ತೋನಾತು ಊಮ ಮೀಯೋ ದೈ ಏತಿತ್ ದೇತಾಯ್ ನಾಥ ಆತಿಪ್ತಿಹೈ ನಾಥ ಆತಿಪ್ತಿಹೈ ನಾನ್ ಹರ್ರಿ ಉಯಿ ನಾನ್ ತಿಮ್ಶನ್ ಹಿ ತಿಂದಿ ಆಯ ಫೇರ ಅತಿ ದೇತ್ನಿಯೋ ತೋನ ಬತುಕ್ ದ್ಯಾತು ಬತು ದ್ಯಾತುಕ್ ಕತ್ಯ ದಾಹ ಅತ್ನಿ ಆಯ ಹಮೋ ಇಸೆ ಚಿತ್ ಉಹಿ ತೇಸ್ತಿ ಐತ್ ಆ ದೇತಾಯ್ ಧರಿ ಎಬ್ ತಿಂದಿ ಆಯ ದಾಯ್ ಈ ಎಬ್ ದಿಯ ತಿಂದಿ ಆ ಉಂಬ ತೂ ಕಸ್ತು ತೂನ ತು ಅರ್ರಿ ಉತೋಕ್ ತು ಆನ್ ಅರೆ ತಾಂದೆ ತಾಕನ ಆನ್ ತೇಮಗಿಯೇ ಕಂಬತು ಅವರೇ ಕಸ್ತು ನಾಥ್ ಕಂಕಿ ಶಿವೋ ಬಕೋ ಅರೆ ಬತು ಹಾ ಹಮ್ಮಿಯುಕ್ ಹಮಿ ಥಾತಿ ವೈ ದಾತ್ನಿಯುಕ್ ಬರುಕ್ ದಾ ಅಸ್ಮೃತಿಯ ತೋನವ ದೈವ ದಶಿಗಯ ತೋನವ ಆನ್ ಇದಾಯ್ ತಿಂದಿಯ ತೋನವ ಅರೆ ಯಕಿ ದೀತಿ ಮೀನನ್ ಇದಾಯ್ ಭೈ ತೇಬಿ ಆಯ ಬತು ಅಫ್ರಸನಿ ತಿಂದಿಯ ತೋನ ತಿವಾರಿ ಆಯ ಇಭಲ್ ಇದಾಯ್ ತಿಸ್ಮೇಸಿ ವಾಯ ಉಂಬತು ಕಸ್ತು ಹಿನಿನ್ ತು ದೈನಿ ಸರಿವೆ ತುಕ್ನ ದಾಯಿ ಬದಾಯಿನ್ ದಾಯಿ ಥಯಾತಿ ಬದಾಯಿನ್ ಮಿಯಾದಿ ಎಂಬಲಿ ವಿನಯ ದೋಕ್ನ ತಿತ್ತೆಂದೆ ದಾಯ ಉಯಿರ್ನ ದೇತ ಬಾಕಾಯ್ ಬತೋ ಬಾಕಾಯ್ ನ ಕಿಥಾಯ್ ಬತೀಸುಕ ಅಲಿಯ ಕಾಣ ಕಿಂಬರು ಬತೀಸುಕ ದಾಯ ಕಾಣ ಕಿಂಬರು ಬತೀಸುಕ ಶಿವು ಕಾಣ ಹೇನಿನ್ ದಾಯ ಹಾಯ್ ರೀತಿ ರೀತಿ ತುನ್ ಬತೋ ಬಾಕಾಯ್ ಕರೆನಾ ಏನೇ ನಿಸ್ಥಿರ ಹೋಕ್ನನೇ.

ಹಾಕಿನ್ ಕೊರ ನಾಲ್ ಟೈಮ್ ಪೈಕೇರಿ ಆಲ ಏನು ಕೊರಲ್ತಾರಾಯ್ ಆವು ಕೊಕುಲ್ ಆ ಕೊನೆ ತಿಂ ಪುತ್ತಕಾರವ ಆಲನ್ ದೂ ಡೋ ದೇನ್ ಕಸಬಾವು ನಕಿನ್ ಕೊರ ಸಿಕ್ಕವನಿಯ ಟೈಮ್ ಪೈ ಕೌನಿಯ ನೆತ್ತಿನ್ ದೋ ವಿ ಡೋ ಕಿರಿಯನ್ ದೊರ ಇನ್ನೇನು ಪನಿತಿ ನೆನ್ ದೋ ಇನ್ನೇನು ಪನಿತಿ ನೆನ್ ದೋ ಇನ್ನೇನು ಪನಿತಿ ನಮ್ಮ ಪೈ ಪುತ್ತೋ ಕೊಂಡಿ ಓರ್ಸ್ಕೊಲಿ ಅಪ್ಪ ಕೌಲು ಎಲ್ ಪೈಕರಿನಲ್ಲೋ ಪುತ್ತೋ ಏನ್ ಎಗಲ್ನಲ್ಲಿಯ ಕೌನ ಕುಮೋ ಮರಂಗ್ ಅಬ ಕಿಂ ಕೊರೋಸಿ ಆ ಕೌನಿ ಅಬ ತಗಾಂಗ್ ಕುಮೋವ ಎಲ್ಲೋ ಒಸೇನ್ ದಿಯೋ ತಗಾಂಗ್ ಕುಮೋವ ಒಲಲ್ಲೋ ಒಸೆ ಜುಮಾಸ್ಕೆವ ಇಲ್ಲ ಊಂಗಿ ನಾನು ಓ ಇಂಬೆಲೆ ಸೇಲ್ ಕೊ ಹೋ ಅಕ್ವಾಬ ಎಲ್ಲ ಕೊ ಅಲಂಕಿ ಇಂಬೆಲೆ ಅಂದೇ ಕೆರೆಂಗಲ್ ತರಾಸಿನ್ ನಕ್ಕ ಇಂಬೆಲೆ ಅಂದೇ ಅರ ತರಾಸಿನ್ ಕೆರೆಂಗಲ್ ನಸ್ ಕಲುಂಬತ್ ಬಿಸ್ ಕಾಗಸ್ ಫುಲ್ಗಿತಿ ಇನ್ ಕಿಂಗಜೆ ಇಂಗ್ಲಿಷ್ ಫುಲ್ಗಿತಿ ಜಿ ಕೆಂಗ್ ಅಯ ಕೊರೋ ನಿಯತ್ ಅಸಾ ಕೆಲವ ಇಂಬೈ ಲಾಂಗ್ ನಿಯಲ್ ಕಿ ಡೊಕ್ ಡೆನ್ ಡ್ಯೂ ಕೈ ಎಲೈ ನ ಕುಂಡಿ ನ ಕ್ವಾಸೆ ದೈ ಮುರು ಕಾ ನ ಕ್ವಾ ಕೆಲ ಜಾರಾಂಗ ಕೊರೋಲ್ ದೈ ಮುರು ಐ ಕಿರುವೆ ಇಂಬೈ ಲಾಂಗ್ ನಿಯಲ್ ದಿನ್ ದಿನ್ ಪೈ ಬೌ ಕೇರಾ ನ ಇಂಬೌ ಬಜಿ ಜಂಗ್.

ಏನು ಕೊರೋ ನಾಲ್ ಟೈಮ್ ಪೈಕೇರಿ ಆಲ ಏನು ಕೊರೋಲ್ ತರ್ರೈ ಆಬು ಕೊಕುಲ್ ಆ ಕೊನೆ ತಿಂಪುತ್ತ ಕಾರವ ಆಲನ್ ದೂ ದೋ ದೇನ್ ಕಸಬಾವು ನಾನು ಕೊರೋ ಸಿ ಕೌನಿಯ ಟೈಮ್ ಪೈ ಕೌನಿಯ ನೆತ್ತಿನ ದೋ ವಿ ದೋ ಕಿರಿಯನ್ ದೊರ ಏನೇನ್ ಪನಿತಿ ನೆನ್ ದೋ ಏನೇನ್ ಪನಿತಿ ನೆನ್ ದೋ ಏನೇನ್ ಪನಿತಿ ನಮ್ಮ ಪೈ ಪುತ್ತೋ ಕುಂಡಿ ನಮ್ಮ ಕೊರೆಸ್ ಕೌಲಿ ಅಪ್ಪ ಕೌಲು ಎಲ್ ಪೈಕರಿ ನಲ್ಲೋ ಪುತ್ತೊ ಎ ಎಲ್ ನಲ್ಲಿಯ ಕೌನ ಕುಮೋ ಮರಂಗ್ ಅಬ ಕಿಂ ಕೊರೋಸಿ ಅ ಕೌನಿ ಅಬ ತಗಾಂ ಕುಮೋ ಎಲ್ಲ ನಲ್ಲೋ ಒಸೆನ್ ದಿಯೋ ತಗಾಂ ಕುಮೋ ಬ ಒಲಲ್ಲೋ ಒಸೆ ಜುಮಾಸ್ ಕೆಬ ಇಲ್ಲ ಊಂಗಿ ನಂತಾಯಂ ಇಂಬಲೆ ಸೆಲ್ ಕ್ವ ಹೋ ಅಕ್ವ ಬ ಎಲ್ಲ ಕ್ವ ಅನಂಕಿ ಇಂಬಲೆನ್ ದೇ ಅರ ಕೆರೆಂಗೆಲ್ ತರಾಸಿನ್ ನಕ್ಕಾ ಇಂಬಲೆ ಅನಂ ದೇ ಅರ ತರಾಸಿನ್ ಕೆರೆಂಗೆಲ್ ನಸ್ ಕಲುಂ ಬತ್ ಬಿಸ್ ಕಾಗಸ್ ಫುಲ್ಗಿತಿ ನ ಇನ್ ಕಿಂಗತಿ ಇಂಗಿಸ್ ಫುಲ್ಗಿತಿ ಜಿ ಕೆಂ ಅಯ ಕೊರೋ ನಿಯತ್ ಅಸಾ ಕೆಲವ ಇಂಬೈ ಲೊಂಗ್ ನಿಯಲ್ ಕಿ ಡೊಕ್ ದೇನ್ ದಿಯೋ ಕೈ ಎಲೈ ನ ಕುಂಡಿ ನ ಕ್ವಾಸಿ ದೈ ಮುರು ಕ ನ ಕ್ವಾ ಕೆಲ ನಾ ಜಾರ ಕೊರ ದೈ ಮುರು ಐ ಕಿರುವೆ ಇಂಬೈ ಲೊಂಗ್ ನಿಯಲ್ ದಿನ್ ದಿನ್ ಪೈ ಬೌ ಕೇರ ನ ಇಂಬೌ ಬಜಿ ಜಂಗ್.